ಕರಣಮ್ಮ ಲೇಣ ದೇಣಕ್ಕೆ ಪಾರೆ ಮನ ಕದ ಸೀಕರೀಲ ಕೋಸರ ತನ್ನ ಬಾಪ ಬರಬರೆ ಸಮಝೂ ಥಾ ಮೇರ ನಹೀ ಜಗ